ಪ್ರಸಿದ್ಧಮನಪದಪಾಲಿಕಾನಾಂ ಆವಾತಿ ನಂದಮನಿಲಸ್ಸಹ ದಿವ್ಯಗಂಧೈಃ ಶೇಷಾದ್ರಿಶೇಖರ ವಿಭೋ ತವ ಸುಪ್ರಭಾತಮ್.

ಸ್ವಯಂ ತಿಳಿ ನದೈ ಸಕುಭಾವಿಹಂಗೈ ಸದಾ ಸತಮರ್ಪಿತ ಮಂಗಳಾತ್ತೆ ಸ್ವಯಂತಿ ಸವದಂಕಟ ಸುಪ್ರಭಾತ ಬ್ರಹ್ಮರಜ ಸುರಭರ ಸಮರ್ಜಸ್ತೆ ಸಂತ ಸನಂದರ ಮುಖ ಸವಯೋಗಿವರ್ಯಾ ಧಾಮಂತಿ ಕೇತವ ಹಿ ಮಂಗಳ

ಶರಣಂ ಪ್ರಪದ್ಯೆ ಶ್ರೀಮನ್ ಕೃಪಾಜನ ನಿಧಿಂ ಶರಣಂ ಪ್ರಪದ್ಯೆ ಆನೋ ಪುರಾರ್ಥಿತ ಸುಜಾತ ಸುಗಂಧಿ ಪುಷ್ಪ ಗೌರಭ್ಯ ಗೌರವ ಸಮಗನ್ನಿವೇಶ ಸೌಮ್ಯ ಸದಾ.

ಸಮಗೌರಧ್ವನಿರ್ಭಕ್ತರೋರ್ಹಸಾಮ್ಯವಾರ್ತಾಂ ಸಮ್ಯಕ್ ಸುಧಾಹ ಸಪದೇ ವಿಲೇಖಜಂತೌ ಜೀವಂತದೇವಕರಣಂ ಪ್ರಪದ್ಯೇ ರೇಖಾಮಯದ್ವದಸುಧಾತಲಜಾತಪತ್ರ ವಜ್ರ ಕುಶಾಂಗುರುಹಕಲ್ಪಭಜಂತದತ್ರೈ ಭಕ್ತೈರಣಂಕೃತಫಲೋಪರಗತ್ವಚಿಹ್ನೈಂಕದಗರಣಂ ಪ್ರಪದ್ಯೆ ತಾಂ ವಾದರದ್ಯುತಿಪರಾಜಿತ